ಕತ್ತಿನೋ ನಿರಗತ ಮಂತ್ರ ಕಲೆ ಸಿಯಗಿರೆ ಎಲ್ಲ ಎಸೆ ರೋಯ ಕಾಯಕಿ ನಾಟ ನಾಟ ನಾಟ.